ನಕ್ಷತ್ರ ಆಗಿ ಬಂದರಿಯ ಇಲ್ಲೇ ತಿಂಗುವ ಆಗಿ ತೋರಿರಿಯ ಸಂದೆಯ ಜಾಮನ ಬೆಳ್ಳಿಯ ಬೀಸಲು ನೀ ಸಂದೆಯ ಜಾಮನ ಬೆಳ್ಳಿಯ ಬೀಸಲು ಮಾಕೆ ನಾನಿನವ ನೋಡಿದೆ ಕಣ್ಣುಗ ಬೀತು ನೆತ್ತರು ಕಲಂಕಿರ ಕಣ್ಣುನ ಸಿಂಗಾರ ಮೈಯ ನಿನ್ನ ಕಣ್ಣುಗ ಸಿಂಗಾರ ಮೈಯಾಕಿ ನಾ ಬಂದನೆ ಕೇಪಾಯಿ ಕದೆಯ ನಂಗೀಗ.

ಸಿರಿದೇವಿ ನಿನ್ನ ಸಿರಿಯೋಗೆ ಬಾಲಿ, ಜನ ಎಲ್ಲ ಹೋರಾಟನೆ. ನೀ ಎನ್ನವ ನೋಡಿ ನೋಡಾದೆ ಒಪ್ಪನೆ ಎನ್ನಾಗ ಮನಸ್ಸು ಎತ್ತೆ ಅಟ್ರಂದು ನೀ ಒಂದು ನಿಮಿಷ ಕೂಡ ನೆನೆಸಿ ನೋಡ್ಲೆ. ನೀ ಎತ್ತ ನೆನೆಸಿದ್ದಿಲ್ಲ ಎನ್ನವ ಖಂಡಿಪಾ ನೋಡಿದರೆ. ನಾ ಇಂದು ನೀ ಎನವ ನೋಡಿ ನೋಡಾದ ಒಪ್ಪನೆ ನಾ ಇಂದು ಮೊಗ ಮುಚ್ಚಿ ಈ ಕೇರಿಯೋಗ ನಡೆದು ಬಂದನೆ. ಅದು ಕೂಡ ನಿನಗೊಂದು ದೊಡ್ಡ ವಿಷಯವೇ ತೋರ್ಲೆ. ನೀ ಏಕ ಏನವ ನೋಡ್ದಿಲ್ಲ ಏನ ಆಯಿಸೇ ತೀರಿ ಒಪ್ಪ ಈ ಜನದೋಗೆ ಏಕ ನೀ ಏನವ ನೋಡ್ದು ಎಂದು ನೀ ಒಂದು ನಿಮಿಷ ಕೂಡ ನೆನಚುಲೆ. ಅಡ್ತೊಂದು ಜನ್ಮಾಂದ ಅಟ್ಟಲ್ಲೆ ನಾನು ಸಿರಿದೇವಿ ಕೂಡ ತಾನ ಇಬ್ಬುದು ಎನ್ನುವುದು ನಾನು ನೆನಚಿನೆ. ಅತ್ತಿಂದೆ ಈ ದುಃಖವಾದ ಕಥೆಯ ನಂಗ ಈಗ ಕೇಪೋ.